ತಿಂತಿನ್ ನಾ ತೆಗೆದಿನ್ ದಾಣ ದಿಕ್ಕಿ ದಂಗ ದಿಕ್ಕಿ ದಿಕ್ಕ ದಾಣ ತೆಗೆ ದಿಕ್ಕ ದಂಗ ದಿಕ್ಕಿ ದಾ ದಿನ್ ತಾಕ ದಿಕ್ಕಿ ದಿಕ್ಕ ದಾಣ ದಾ ದಿನ್ ದಿನ್ ನಗ ತಿರಿ ದಾಣ ದಾ ದಾಣ ದಿನ್ ದಿನ್ ನಗ ತಿರಿ ದಾಣ ದಾ ದಾಣ ದಿನ್ ದಿನ್ ನಗ ತಿರಿ ದಾಣ ದಾ ದಾಣ ದಿಕ್ಕಿ ದಂಗ ದಿಕ್ಕಿ